ಮಣಿಮಯನು ಬುರ ಚರಣ ತದಣ ದಣ ತಜ್ಜಣು ಜಣ್ಣು ತದ್ದಿಮ್ಮಿ ದಿಮ್ಮಿ ತದ್ದು ತಗದಿರದು ತದ್ದಣ ದಣ ತಜ್ಜಣು ಜಣ್ಣು ತದ್ದಿಮ್ಮಿ ದಿಮ್ಮಿ ತಳಾಂಕು ತಗದಿನದು ತದ್ದಣ ದಣ ತದ್ದು ತಗದಿನದು ತಜ್ಜಣ್ಣು ಜಣ್ಣು ತಳಾಂಕು ತಗದಿನದು ತದ್ದು ತಗದಿನದು ತಳಾಂಕು ತಗದಿನದು ತಗದಿನದು ತಗದಿನದು ತಗದಿನದು.

ಮಯೂರಾಚರಣ ತ ಜಂ ತಟ ತದ್ದೆ ತಾಕಟ ತ ಜಂ ತಟ ಜಂ ಜಂ ಜಂ ತಜಂ ತಟ ತದ್ದೆ ತಾಕಟ ತಂ ತತೋಂ ತದ್ದಿಂ ತತ ತಜಂ ತಟ ತದ್ದೆ ತಾಕಟ ತಜಂ ತಟ ತರಗಡ ತರಗಡ ತರಗಡದೋಂ ತಜಂ ತಟ ತರಗಡ ತರಗಡ ತರಗಡದೋಂ ತಜಂ ತಟ ತರಗಡ ತರಗಡ ತರಗಡದೋಂ ತರಗಡ ತರಗಡ ತರಗಡದೋಂ ತರಗಡ ತರಗಡ ತರಗಡದೋಂ ತರಗಡದೋಂ ತರಗಡದೋಂ ತರಗಡದೋಂ